ಚಿತ್ರ ಸಂಗೀತ ಪ್ರಧಾನಯುಕ್ತ ವಿವಿಧ ಭಾರತಿ ಸೇವಾ ಪ್ರಾರಬ್ಧ. ಯುಗಾತ್ ಯುಗಂ ಯಾವತ್ ಜನಸಾಮಾನ್ಯಸ್ಯ ಸೇವಾಂ ಕುರ್ವತಿ ಆಕಾಶವಾಣಿ ಬಹುಜನ ಹಿತಾಯ ಬಹುಜನ ಸುಖಾಯ ಇತಿ ಸ್ವಕೀಯಸ್ಯ ಧ್ಯೇಯ ವಾಕ್ಯಸ್ಯ ಯಥಾರ್ಥಂ ಪಾಲನಂ ಕರೋತಿ. ರಾಷ್ಟ್ರೀಯ ಪ್ರಸಾರಣ ದಿವಸ ಕೇವಲಂ ತಾಂತ್ರಿಕ ಪ್ರಗತೇ ನ ಅಪಿತು ವಿವಿಧತಾಪೂರ್ಣಸ್ಯ ರಾಷ್ಟ್ರಸ್ಯ ಏಕೀಕರಣಸ್ಯ ಸೂಚನಾ ಶಿಕ್ಷಾ ಮನೋರಂಜನಾನಾಂ ಚ ತಸ್ಯಾಃ ಶಾಶ್ವತ ಶಕ್ತೇಃ ಉತ್ಸವಃ ವರ್ತತೆ. ಅದ್ಯ ಸಾಯಂ ಸ್ಕಾಟ್ಲೆಂಡ್ ದೇಶಸ್ಯ ಗ್ಲಾಸ್ಗೋ ನಗರೆ ತ್ರಯೋವಿಂಶತಿತಮಃ ರಾಷ್ಟ್ರಮಂಡಲ ಕ್ರೀಡಾ ಮಹೋತ್ಸವಃ ಸಮಾರಪ್ಸ್ಯತೆ. ದಶದಿನಾತ್ಮಕ ದೀರ್ಘ್ಯಸ್ಮಿನ್ ಮಹಾಸ್ಪರ್ಧಾ ಆಯೋಜನೆ ಚತುಸ್ಸಪ್ತತಿಃ ರಾಷ್ಟ್ರಾಣಾಂ ಕ್ರೀಡಾದಲಾನಿ ಭಾಗಂ ಗ್ರಹಿಷ್ಯಂತಿ. ಒಲಂಪಿಕ ಪದಕ ವಿಜೇತಾರೌ ನೀರಜ್ ಚೋಪಡಾ ಮೀರಾಬಾಯಿ ಚಾನು ಲೋವ್ಲಿನಾ ಬೋರ್ಗೋಹೆನ್ ಚಸ್ಮಿನ್ ಮಹಾಕುಂಭೆ ಭಾರತಸ್ಯ ಪ್ರತಿನಿಧಿತ್ವಂ ವಿಧಾಸ್ಯಂತಿ ಇತಿ ವಾರ್ತಾಃ.